ye wo shafrat e kan ye se mo ma anyo to fo ni nni na nyo ma awu to ye ni se wo ni nyame aye na na humo bo e ti wo ta.